ਦਿਖਾਈ ਤੁਨ ਸਿਆ ਨੂੰ ਆਈ ਤਿਸ ਦਿਖਾਈ ਪਾਣਾ ਸਿੱਖ ਬਿੰਦੋ ਹੱਥ ਹੱਥ ਰਾਈ ਤੁਨ ਸਿਆ ਨੂੰ ਆਈ ਤਿਸ ਦਿਖਾਈ ਪਾਣਾ ਸਿੱਖ ਜਾਣੂ ਮੈਨਿਕ ਕੋਹਮਦ ਮੇ ਦਵਸਲ ਹੋਂਦੀ ਨੇ ਦਾ ਮਾਨ ਨੰਗ ਇਥਿੰ ਗੋਡਾ ਖੋਂਦੀ ಅಲ್ಲಿ ಕಡೆ ಚಮಿದ ಮೋಡಿಸಿಗೆ ಬಸ್ ಚಮಿಂದ ಸನ ಅದ್ರಾಸಿಂದು ಕುರುವಿ ಕಂಬ್ರಮ ಬಿಂತಿನಾಗ ಮಾಲಿಂದ ಧನುಷ್ ಶಾಖ್ಯ ವಿಹಾರ ಇಟ್ ಬಸ್ ಕೊಟ್ಟಿ ಪಿಟಿಯ ನಿಲು ಸಮಂತ ಮಂದಾರ ಹೊಲಂಗಸ್ದಲುವೆ ಶಾರಿಕಾವಾದ್ ರುವಾನ್ವಾದ್ ಯಾಗಿ ತನುಷಿವಾದ್ ಯಾಗಿ ದುವತಾರು ಶಿವಾತ್ ನಗೀನಂದ ಅಲ್ಲಪ್ಪಗದ್ರ ಪ್ರಿಯಾಂಗಿಕಾ ಸಮಾನ್ಯ ಅಲಗಿದ್ದಾರು ಬಲಂಗಡಿ ಇಂದ್ರಾಣಿ ಅಕ್ಕ ದಿಸ್ನಾಕ ಕಡೆನಾಂಗಿ ವರ್ಕ್ಶಾಪ್ ಇಕ್ಕಿಟ್ಟು ಮೇವೆಲಾವೆ ಬೈಕ್ ಹದಾಗನ್ನ ವಿಲೇನ ಕಟ್ಟಿಯಾದ ಒಕ್ಕೋ ಮೆಗದು ಕರೆಗನ ಮೇ ಸಿಂಧು ಅಹಮು ಜಯ ವೇವಾ.

ನೆಟ್ ನ್ಯೂಸ್ ಜನತಾವ ವಿಶ್ವಾಸ ಕರಣ ಸತ್ಯ ಬ್ರೇಕಿಂಗ್ ನ್ಯೂಸ್ ವಿಲಾವ ಸಮಸ ಪಹಾಯಿ ವಿನಾಡಿ ತಿಸ್ ಹಯಾಯಿ ಮೆನ್ನ ದೆನ್ ಲಬುಣು ವಿಶೇಷ ಪೋತಾಕ್ ಹಿಡಪು ಪೊಲೀಸ್ ಪತಿ ಪೂಜಿತ್ ಜಯಸುಂದರಟ ಮರಣ ದಂಡನೆಯ ನಿಯಮ ಕಿರಿಮಟ ಕೊಳಂಬ ಸ್ಥಿರ ತ್ರಿಪುದ್ಗಲ ಮಹಾಧಿಕರಣೆಯ ಮೀಟ ನುಬೋ ವೇಲಾವಕಟ ಪೆರ ನಿಯೋಗ ಕರತಿಬೆನಪ ಎ ಪ್ರಮಾಣವಾದ ಬೂದಿ ತೊರತುರು ಲಭಿ ತಿಬೇದಿ ಪಾಸ್ ಕುರುದಿನ ಎಲ್ಲವೂ ತ್ರಸ್ತ ಪ್ರಹಾರೆಯ ವಳಕ್ವಾ ನೊಗೆಣೀಮ ಸಂಪಾಂತೇನ್ ಹಿಡಪು ಆರಕ್ಷಕ ಲೇಖಂ ಹೇಮ ಸಿರ್ಪಣಾಂದು ಸಹ ಹಿಡಪು ಪೊಲೀಸ್ ಪತಿ ಪೂಜಿತ್ ಜಯಸುಂದರಟರಹಿವ ನೀತಿಪತಿವರೆಯ ಗೊಣುಕಲ ಅಧಿಚೋದನಾವಲ ನಡು ತೀಂದುವ ಪ್ರಕಾಶ ಎಟ ಪಾತ್ ಕರಮೀನ್ ಮೆನ್ನ ಎಮ ಪ್ರವೃತ್ತಿಯ ನವತಾತ್ ಹಿಡಪು ಪೊಲೀಸ್ ಪತಿ ಪೂಜಿತ್ ಜಯಸುಂದರಟ ಮರಣ ದಂಡನೆಯ ನಿಯಮ ಕಿರೀಮಟ ಕೊಳಂಬ ಸ್ಥಿರ ತ್ರಿಪುದ್ಗಲ ಮಹಾಧಿಕರಣೆಯ ಮೀಟ ನುಬೋ ವೇಲಾವಕಟ ಪೆರ ನಿಯೋಗ ಕರತಿಬೆನಪ ಎ ಪ್ರಮಾಣವಾದ ಬುದ್ಧಿ ತೊರತುರು ಲಭಿ ತಿಬಿಯದಿ ಪಾಸ್ ಕುರುದಿನ ಎಲ್ಲವೂ ತ್ರಸ್ತ ಪ್ರಹಾರೆ ವಳಕ್ವಾ ನುಗೆಣೀಮ ಸಂಬಂಧೇನ್ ಹಿಡಪು ಆರಕ್ಷಕ ಲೇಖಂ ಹೇಮ ಸಿರಿಪಣಾಂದು ಸಹ ಹಿಡಪು ಪೊಲೀಸ್ ಪತಿ ಪೂಜಿತ್ ಜಯಸುಂದರಟರಹಿವ ನೀತಿಪತಿವರೆಯ ಗುಣಕಲ ಅಧಿಚೋದನಾವಲ ನಡು ತೀಂದುವ ಪ್ರಕಾಶ ಎಟ ಪತ್ಕರಮೀನ್ ಮೇಪಿಲಿ ಬಂದ ಸವಿಸ್ತರ ವಾರ್ತಾವಾಕ್ ನೆಟ್ ನ್ಯೂಸ್ ಸವಸ ಹಯಾತಿಹ ಅಪಗೆ ಪ್ರಧಾನ ಪ್ರವೃತ್ತಿ ಪ್ರಕಾಶೇನ್ ಬಲಾಪುರತ್ವಣ್ಣ.

0: ಇದರ ಹಾಸ್ಪಿಸ್ ಪಾಲಿಸಿ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಇಮಿಯನ್ ಟೈಮ್ಯುಗುಣ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ದಾಸ್ ಹಾರಸೆ ಹೆಟ್ಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಮೇದಾಪಾರ ಎಲ್ ಪಿ ಎಲ್ ಕ್ರಿಕೆಟ್ ಉಣಸುಮ ಜುಲಿ ದಾಹತ್ವನ ದಾಸಿಟ ಸಜೀವೀವ ಪ್ಯೂರ್ ಮೊಬೈಲ್ ಆಪೆಕಿನ್ ಫ್ರೀ ಬಲನ್ನ ಎಸ್ ಎಲ್ ಟಿ ಮೊಬಿಟೆಲ್ ಪ್ಯೂರ್ ಟಿವಿ ನಿಲ ವಿಕಾಶನ ಸಹಕಾರು
2: ಕೊತ್ತುವತ್ ಗನಂದಾಪು ಜಿಯೋ ಪೊಲಿಟಿಕ್ಸ್
3: ಅಮ್ಮ ಕೊಡದ್ರೆ ಆಚೀಗೆ ಆಗಿನೂ ಹೇಗೆ ಕಥಾ ಹಣ್ಣಿಗೆ ಸಟನ್ ವಿರಾಮ ದಿಕ್ಕರನ್ನು ಆಗಿರೋ ಪೊಡಿ ತೀರ್ನೇ ಟೈಮಿಲ್ಲ
4: ಯುದ್ಧಮದ ಹೆಂಗುನ ಇಕನಾಮಿಕ್ಸ್
5: ಇರಾನೆ ನೆವಕಟ ಕೀಯಟವ ತಿರಾನೆ ವರಾಯಕಟ ಯನ್ನ ಬೆಹಕಿಲ ದನ ದನಮ ಇರಾನೆ ಕೊಡಿಯ ಗಹಪು ನೆವ ಇರಾನೆ ಇವನು
6: ಹಂದವಟೇ ರೌಂ ಗಹಪು ಸ್ಟೋರೀಸ್
7: ಕ್ರಿಸ್ಟಿನಾ ಕೋಚಿಂಗ್ ಹಣ ಆಯ್ತನ ಹಿಟ ವಿಕ್ರಮ ಕಾಂತಾ ನಿಯೋಜನೆ ಹಣ ಒರಾಯನ್ ಕ್ಯಾಪ್ಸ್ಯೂಲ್ ಗೆ ಇನ್ನ ಅಪೆ ಪೃಥ್ವಿಯ ದಕಿದ್ದಿ ಉಗಾಂಡ್ ಮೊನಾದ ಹಿತ್ತುನಿ
6: ಸಿಲಿಕನ್ ನಿಮ್ಮೆಯೇ ಟಾಪ್ ಸೀಕ್ರೆಟ್ಸ್
5: ಮೇ ಅಲುತ್ ಆಪಲ್ CEO ට LinkedIn account එකක් නැහැ. හිතා ගන්න පුළුවන්.
4: ඔය ඕන එකකින් අප්ඩේට් වෙන්න.
6: සතියේ දවස්වල උදේ 7 ඉඳන් 10 වෙනකන් Algo Tower එකට ටියුන් වෙන්න. ටියුන් වෙන්න.
8: Brought to you by
9: අනුතන කඩම මිලක් කසාගල ග්‍රීන් සුපර් ශාකා මාතලේ අතුරුගිරිය මුල්ලේරියාව නාරම්මල ගනේ මුල ගම්පොළ කසාගල සමූහ ව්‍යාපාරය වෙතින්.
10: ඔයත් try කරන්න ගන්න විජය ආප පිටි.
11: The Palace Gampaha අවසාන නිවාස 25 ඔබ තදම සඩම්බර හිමිකරුවෙකු වන්න දැන්ම කතා කරන්න 01.1.666.222 Prime Residences
12: දම්රෝ ෆෝම් මෙට්ට සඳහා 15% වට්ටම් දිවයින පුරා දම්රෝ ප්‍රදර්ශනාකාරවලින්
13: Encyclopedia Pro MFGM අද ලොකුවට හිතන පොට්ටන්ගේ ස්මාර්ට් සෝදානම
14: FM

ಹಮಾವೀ ಮುನಗೆಸನು ನುಂಬ ಹಿಮ್ಮಿ ನಾಯಕಿಯಾ ಕೆಸೇನ ಮತ ಹರಿನದ ಅತ್ತಿನ್ನತನ ಬೆಂದುನತ್ ಸಿತ್ತಿನ್ ಬಲಂಗರಂದಿ ಸಿಟಿಯನ್ನು ಹಾಕಿದ ಮೇ ಆತ್ಮೆ ಅಪಜೂರು ಮೆಹೆ ಮಹಮು ವೇಮಾಕ್ ವಿತರಕ್ ವೆನ್ನತಿ ಮತು ಬವೆ ಕಾಟತ್ ಕಲಿನ್ ಮಗೆ ವೆನ್ನ ಮಾಂಗ್ಮಯಾಗೆ ಮ್ಯಾನಿಕ ಮಟ ಕಥಾ ಕಲೆ ಎಹೆಮಾಯಿ ನಿರ್ನಾಮಿಕಾಯಿ

0: ಯಾವ ವಿಶ್ವಾಸಕರಣ ಸತ್ಯ? ಬ್ರೇಕಿಂಗ್ ನ್ಯೂಸ್.
1: ರಾತ್ರಿ ಹತಾಯಿ ವಿನಾಡಿ ಪಣಹಾಯಿ ಮೆನ್ನ ದೆನ್ ಲಬುಣು ವಿಶೇಷ ಪೋತಾಕ್. ಹಿಟಪು ಆರಕ್ಷಕಲೆ ಕಂ ಹೇಮ್ ಸಿರಿ ಪ್ರಣಾಂದು ಮಹತಾಟದ ಮರಣದಂಡು ಅಮಣಿಯಮ ಕರ್ತಬೆನಪ ಪಾಸ್ಕುರದ ತ್ರಸ್ತ ಪ್ರಹಾರೆ ವಳಕ್ವಾ ನುಗೆನಿಮ ಹೇತುವೆನ್ ಸಾಪರಾಧಿ ವಗಕೀಮ ಪೆಹರಹರಿಮೇನ್ ಮಿನಿ ಮೆರೀಮ ಸಹ ಮಿನಿ ಮೆರೀಮಡ ತತ್ಕಿರಿಮೆನ ಚೋದನಾವಲಟ ಹಿಟಪು ಆರಕ್ಷಕಲೇಕಂ ಹೇಮ್ ಸಿರಿ ಪ್ರಣಾಂದು ಮಹತಾಟದ ಮರಣದಂಡುವಮ ನಿಯಮ ಕಿರೀಮಟ ಕೊಲಂಬ ಸ್ಥಿರ ತ್ರಿಪುದ್ಗಲ ಮಹಾಧಿಕರಣೆಯ ಮೀಟ ಸುಲು ವೇಲಾವಕಟ ಪೆರತೀರಣೆ ಕಲಾ ಇಮ ಚೋದನಾವಟ ಅದಾಲೋಮ ಹಿಟಪು ಪೊಲೀಸ್ಪತಿ ಪೂಜೆ ಜಯಸುಂದರ ಮಹತಾಟದ ಅದ ಎಮ ಅಧಿಕರಣೆಯ ಮರಣದಂಡುವಮ ನಿಯಮ ಕಲಾ ಮೆನ್ನ ಎಮ ಪ್ರವೃತ್ತಿಯ ನೆವತಾತ್ ಪಾಸ್ಕುರುದ್ದಿನ ತ್ರಸ್ತ ಪ್ರಹಾರೆ ವಳಕ್ವಾ ನುಗೆನೀಮ ಹೇತುವೆನ್ ಸಾಪರಾಧಿ ವಗಕೀಮ ಪೆಹರಹರಿಮೇನ್ ಮಿನಿ ಮೆರೀಮ ಸಹ ಮಿನಿ ಮೆರೀಮ ತತ್ಕಿರಿಮೆನ ಚೋದನಾವಲಟ ಹಿಟಪು ಆರಕ್ಷಕಲೇಕಂ ಹೇಮ್ ಸಿರ್ಪಣಾಂದು ಮಹತಾಟ ಮರಣದಂಡುವಮ ನಿಯಮ ಕಿರೀಮಟ ಕೊಲಂಬ ಸ್ಥಿರ ತ್ರಿಪುದ್ಗಲ ಮಹಾಧಿಕರಣೆಯ ಮೀಟ ಸುಲು ವೇಲಾವಕಟ ಪೆರತೀರಣೆ ಕಲಾ ಎಮ ಚೋದನಾವಟ ಅದಾಲೋಮ ಹಿಡಪು ಪೊಲೀಸ್ಪತಿ ಪೂಜ್ಯ ಜಯಸುಂದರ ಮಹತಾಟದ ಎಮ ಅಧಿಕರಣೆಯ ಅದ ಮರಣದಂಡುವಮ ನಿಯಮ ಕಲಾ.

0: ಭಾವ ವಿಶ್ವಾಸ ಕರಣ ಸತ್ಯ ಬ್ರೇಕಿಂಗ್ ನ್ಯೂಸ್ ವಸರ ಬಿಸಿ ಏಕಾಕ್ಪುರ ಸತ್ಯ ಸಮಗಿ ಜನತಾ ವಿಶ್ವಾಸ ದಿನ ನೆಟ್ ನ್ಯೂಸ್ ಶಕ್ತಿ ಮಾತ್ವ ಇದ್ರಿಯಟ
1: FM ಅನುಫಹೆನ್ ಅನುಹದರೈ ದಶಮ ಅಟೆನ್ ನೆಟ್